ಧೇದ್ರ ಕೃತಕದ ಧೇದ್ರ ಕೃತಕದ ಧೇದ್ರ ಕೃತಕದ ಧೇದ್ರ ಕೃತಕದ ಧೇದ್ರ ಕೃತಕದ ಧೇದ್ರ ಕೃತಕದ.

ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ ತಗದ

ದೋಹಾಳೆ ಪುರುವ ರಘುಕುಲ ತಿಲಕ ಮಾಧೆ ಸಿತೆನು ಅಪ್ಲೆ ಡೋಹಾಳೆ ಶ್ರೀರಾಮನ ಸಾಂಗಿತ್ಲೆ. ಶ್ರೀರಾಮನಿಹಿ ಹಸುಂತಿಚಾ ಇಚ್ಛಾಂಚಾ ಆದರ ಕೆಲ. ಮನಾಲೆ, ಜಾನಕಿ, ತುಜಿ ಇಚ್ಛಾ ಲವಕರಾತ್ ಲವಕರ ಪುರಿ ಕರಿನ್. ಪತಿ ಪತ್ನಿಂಚಾ ಹಾ ಮನೋಹರ ಸಂವಾದ ಝಾಲಾ. ತ್ಯಾಚಾ ದುಸರಾ ದಿವಶಿಚಿ ಗೋಷ್ಟ. ಭದ್ರ ನಾವಾಚಾ ಏಕಾ ಗುಪ್ತಚರಾನ್ ಶ್ರೀರಾಮನ ಸಾಂಗಿತ್ಲೆ, ರಾಜನ್, ಸೇತುಬಂಧನ ಆಣಿ ರಾವಣವಧ ಯಾ ದೋನ್ ದೈವೀ ಕೃತ್ಯಾಬದ್ದಲ್ ಸಾರಿ ಪ್ರಜಾ ಆಪಲ್ಲಾ ಧನ್ಯವಾದ್ ದೇತ ಆಹೆ. ಪಣ್ ಕಾಯ್ ಸತ್ಯತೆ ನಿರ್ಭಯಪಣೆ ಕಥನ್ ಕರ. ಅಶಿ ಶ್ರೀರಾಮಾಂಚಿ ಅನುಜ್ಞಾ ಮಿಳ್ತಾತ್ ಭದ್ರ ಪುಡೆ ಸಾಂಗೂ ಲಾಗ್ಲಾ. ಲೋಕಾನ ಏಕ್ ಕಳತ್ ನಾಹಿ ಕಿ ರಾವಣಾಚ್ಯಾ ಘರಿ ರಾಹಿಲೀಲಿ ಸೀತಾ ಶ್ರೀರಾಮಾನಿ ಪರತ್ ಪತ್ನಿ ಕಶಿ ಮಾನ್ಲಿ. ತಿಚಾಶಿ ಪ್ರಣಯ ಕರ್ಣ್ಯಾತ್ ತನ್ನ ಕೊಂತ ಆನಂದ ಹೋತ ಅಸೇಲ್. ಲೋಕಪಾಲ್ ಶ್ರೀರಾಮಚಂದ್ರಾಂಚ ಮನ್ ಪುನಃ ವಿಷಣ್ಣ ಝಾಲ. ಆಪಲ್ಯಾ ಪ್ರಾಣಾಂಚಿ ಶಪಥ ಘಾಲೂನ್ ತ್ಯಾನೀ ಲಕ್ಷ್ಮಣಾಲಾ ಆಜ್ಞಾ ಕೇಳಿ, ಲಕ್ಷ್ಮಣ, ಜಾನಕಿಲಾ ವಾಲ್ಮೀಕಿ ಆಶ್ರಮಾಚಾ ಸನ್ನಿಧ್ ನೀವನ್ ಸೊಡೂನ್ ಯೇ. ಲಕ್ಷ್ಮಣಾಜಿ ಕುಣಾಹಿ ಭಾವಂಡಾಲಾ ಶ್ರೀರಾಮಾಂಚಿ ಶಪಥ ಉಲ್ಲಂಘಿತ ಆಲಿ ನಾಯಿ. ಲಕ್ಷ್ಮಣಾನ ರಥಾತೂನ್ ಜಾನಕಿಲಾ ವನ ಪ್ರದೇಶಾತ್ ನೇಲಿ. ಸೀತೆಲಾ ವಾಟ್ಲ ಆಪಲೆ ಡೋಹಾಳೆಸ್ ಪುರವಲೆ ಜಾತ ಆಹೆತ್. ಅಸಹ್ಯ ಹೂನ್ ಲಕ್ಷ್ಮಣಾನ ಜೆವ್ಹಾ ಸೀತೆಲಾ ಖರೆ ಕಾಯ ತೆ ನಿವೇದನ್ ಕೆಲ ತೆವ್ಹಾ ತಿಚ್ಯಾ ದುಃಖಾಲಾ ವಿಶ್ವ ಥಿಟ ಝಾಲ. ಗದ್ಗದ್ ಸ್ವರಾತ್ ತಿ ಲಕ್ಷ್ಮಣಾಲಾ ಮನಾಲಿ, ಮದ ಸಾಂಗ ಲಕ್ಷ್ಮಣಾ ಜಾವು ಕುಠೆ, ಮದ ಸಾಂಗ ಲಕ್ಷ್ಮಣಾ ಜಾವು ಕುಠೆ, ಪತಿ ಚರಣ ಪುನಃ ಮೀ ಪಾಹು ಕುಠೆ, ಕಠೋರ ಧಾಲಿ ಜೇಥೆ ಕರುಣ, ಕಠೋರ ಧಾಲಿ ಜೇಥೆ ಕರುಣ, ಗಿಳಿ ತಮಿಶ್ರ ಜೇಥೆ ಅರುಣ, ಪಾವಕ ಜಿಂಕೆ ಜೇಥೆ ವರುಣ, ಜೇ ಶಾಶ್ವತ ತ್ಯಾಸ ದೇಠ ತುಟೆ, ಮದ ಸಾಂಗ ಲಕ್ಷ್ಮಣ ಜಾವು ಕುಠೆ. ವ್ಯರ್ಥ ಶಿಣವಿಲೆ ಮಾತಾ ಜನಕ, ವ್ಯರ್ಥ ಶಿಣವಿಲೆ ಮಾತಾ ಜನಕ, ಮೀನಚ ಜಾಯ ನಭೆ ಕನ್ಯಕ, ನಿಕಷತ ಮಾನಿ ಕಾಸೆ ಕನಕ, ಸಿದ್ಧೀತ ತಪಾಲ ಆಜವಿಟೆ, ಮದ ಸಾಂಗ ಲಕ್ಷ್ಮಣ ಜಾವು ಕುಠೆ. ಅಗ್ನಿ ಠರಲ ಅಸತ್ಯ ವಕ್ತ, ಅಗ್ನಿ ಠರಲ ಅಸತ್ಯ ವಕ್ತ, ನಾಸ್ತಿಕ ಠರವಿ ದೇವತ ಭಕ್ತ, ಪತಿವ್ರತಾಮಿ ತರಿ ಪರಿತ್ಯಕ್ತ, ಚರಣೀಚ ಧರೇಸಿ ಕಂಪ ಸುಟೆ, ಮದ ಸಾಂಗ ಲಕ್ಷ್ಮಣ ಜಾವು ಕುಠೆ. ಪ್ರಾಣ ತನೂತುನ ಉಡು ಪಾಹತಿ, ಪ್ರಾಣ ತನೂತುನ ಉಡು ಪಾಹತಿ, ಅವಯವ ಕಾಮಗ ಭಾರ ವಾಹತಿ, ಬಾಹ ತಸೆ ಮದ ಶ್ರೀ ಭಾಗ್ಯರಥಿ, ಅರಖಳೆ ಅಂತಿತ ವಿಪಳ ಕುಠೆ, ಮದ ಸಾಂಗ ಲಕ್ಷ್ಮಣ ಗಾವು ಕುಠೆ. ಸರಳೇ ಜೀವನ ಸರಳಿ ಸೀತಾ, ಸರಳೇ ಜೀವನ ಸರಳಿ ಸೀತಾ, ಪುನರ್ಜಾತಮೀ ಆತ ಮಾತಾ, ಜಗೇನ ರಘುಕುಲ ದೀಪ ಕರಿತ, ಜಗೇನ ರಘುಕುಲ ದೀಪ ಕರಿತ, ಫಲಧರಿ ರೂಪ ಹೇ ಸುಮನ ಮಿತೆ, ಮದ ಸಾಂಗ ಲಕ್ಷ್ಮಣ ಗಾವು ಕುಠೆ. ವನಾತ ವಿಜನಿ ಮರು ಭೂಮಿವರ, ವನಾತ ವಿಜನಿ ಮರು ಭೂಮಿವರ, ವಾಡವೀನ ಮೀ ಹಾ ವಂಶಾಂಕುರ, ಸುಖಾತ ನಾಂದೋ ರಾಜ ರಘುವರ, ಜಾನಕಿ ಜನಾತುನ ಆಜ ಉಠೆ, ಮದ ಸಾಂಗ ಲಕ್ಷ್ಮಣ ಗಾವು ಕುಠೆ.

ಜಾಯಿ ದೇವರ ಪುರ ಮಾಗುತಿಗೆ. ಜಾಯಿ ದೇವರ ಪುರ ಮಾಗುತಿ ಶರಸೆ ಮಾಝೆ ಸ್ವರಮದ ರುಪತಿ. ಪತೀನ ರಾಘವ ಕೇವಲ ನೃಪತಿ. ಬೋಲತಾ ಪುನಃಹಿ ಜೀವ ಥಟೆ. ಮದಸಾಂಗ ಮದಸಾಂಗ ಲಕ್ಷ್ಮಣ ಜಾವು ಕುಠೆ. ಇಥುನ ವಂದಿತೆ ಮೀ ಮಾತಾನ ಇಥುನ ವಂದಿತೆ ಮೀ ಮಾತಾನ ಪ್ರಣಾಮ ಪೋತವಿ ರಘುನಾಥಾನ ಆಶೀರ್ವಚತುದ ಘೇ ದಾತಾನ. ಆಣಕಿ ಓಠಿನ ಶಬ್ದ ಪುಟೆ. ಮದಸಾಂಗ ಲಕ್ಷ್ಮಣ ಜಾವು ಕುಠೆ.

ನಕೋ ಕರೂಸ ವಲ್ಗನ ರಾವಣ ನಿಶಾಚರ. ಮಹಾ ಪತಿವ್ರತಾ ಜಾನಕಿನ ಅಸ ಸಂತಾಪೂನ್ ಸಂಗತಾಚ ರಾವಣಾಸಾರಖಾ ಪಾಪಾತ್ಮಾಹಿ ಕ್ಷಣಭರ ಘಾಬರಲ್ಯಾ ವಾಚೂನ್ ರಹಿಲಾ ನಾಹಿ. ಜನಸ್ಥಾನಾತಿಲ್ ರಾಮ ಲಕ್ಷ್ಮಣಾಚಾ ಅತುಲ್ ಪರಾಕ್ರಮ ತ್ಯಾಲಾ ಠೌಕ್ ಹೋತಾ. ಜಾನಕಿಲಾ ವಶ ಹೋಣ್ಯಾಸಾಠಿ ಆಣಖಿ ಏಕಾ ಮಹಿನ್ಯಾಚಾ ಅವಧಿ ದೇವುನ್ ರಾವಣ ಅಶೋಕ್ ವನಾತೂನ್ ಪರತ್ಲಾ. ಶಿಂಶಪಾ ವೃಕ್ಷಾವರ್ ಸೂಕ್ಷ್ಮ ದೇಹಾನ ಲಪೂನ್ ರಹಿಲೆಲ್ಯಾ ಹನುಮಾನಾಚಿ ಖತ್ರಿ ಪಟ್ಲಿ ಕಿ ಹೀಸ್ ತಿ ಜಾನಕಿ. ಅವತಿ ಭೋವತಿಚ್ಯಾ ರಾಕ್ಷಸಿ ಝೋಪಲ್ಯಾ ಆಹೆತ್ ಹೆ ಪಾಹೂನ್ ತ್ಯಾನ ಮಂಜುಳ ಆವಾಜಾತ್ ರಾಮಚರಿತ್ರಾಚ ಗಾಯನ್ ಸುರು ಕೇಲ. ತ್ಯಾ ಗಾಯನಾನ ಚಕಿತ್ ಹೂನ್ ಸೀತಾ ತ್ಯಾ ಶಿಂಶಪಾ ವೃಕ್ಷಾಕಡೆ ಪಾಹೂ ಲಾಗ್ಲಿ. ಶೇವಟಿ ಸುಗ್ರೀವಾ ಮಾತ್ಯ ಹನುಮಾನ್ ತಿಚ್ಯಾ ದೃಷ್ಟಿಲಾ ಪಡ್ಲಾ. ಏಕಾ ಲಹಾನ್ ಫಾಂದಿವರುನ್ ಸೀತೆಚ್ಯಾ ಅಗ್ನಿ ಸಮೀಪ ಝುಕೂನ್ ಹನುಮಾನಾನ ಶ್ರೀ ರಾಮಾನಿ ದಿಲೀಲಿ ಮುದ್ರಿಕಾ ತಿಚ್ಯಾ ಹಾತಾಟ್ ಟಾಕ್ಲಿ. ಸೀತೆಲಾ ಪರಾಕಾಷ್ಠೆಚಾ ಆನಂದ ಝಾಲಾ. ಹನುಮಾನ್ ರಾಮದೂತಚ ಆಹೆ ಯಾಚಿ ನಿಶ್ಚಿತಿ ಪಟ್ಲ್ಯಾವರ್ ತಿ ವಿಚಾರೂ ಲಾಗ್ಲಿ. ಮುದ್ರಿಕಾ ಅಚುಕ ಮೀ ಓಳಖಿಲಿ ಹಿ ತ್ಯಾಂಚಿ ಮದ ಸಾಂಗ ಅವಸ್ಥಾ ದೂತ ರಘುನಾಥಾಂಚಿ. ಹಾ ತಾತ ಧನೂತೆ ಅಕ್ಷಯ ಭಾತಾ ಪೃಷ್ಠಿ ಹಾ ತಾತ ಧನೂತೆ ಅಕ್ಷಯ ಭಾತಾ ಪೃಷ್ಠಿ ವಿರಹಾತ ಕಾಯತೆ ರಾಘವ ಝಾಲೆ ಕಷ್ಟಿ ಕಾ ಶ್ಯಾಮಲ ವಲಯೆ ನಯನ ತಳಿ ಚಿಂತಾಂಚಿ ಮದ ಸಾಂಗ ಅವಸ್ಥಾ ದೂತ ರಘುನಾಥಾಂಚಿ. ಬಸಲೇತ ಕಾಯತೆ ಲಾವುನ ಕರ ಕರ ಮಾತೆ ವಿಸರಲೆ ಕಾಯತೆ ದುಃಖೆ ನಿಜ ಧರ್ಮಾತೆ ಕರಿತಾತ ಅಜುನನ ಕರ್ತವ್ಯೇ ನೃಪತೀಚಿ ಮದ ಸಾಂಗ ಅವಸ್ಥಾ ದೂತ ರಘುನಾಥಾಂಚಿ. ಸೋಡಿಲೆ ನಾಹಿನ ಅಜುನ ತಯಾನಿ ಧೀರ ಸೋಡಿಲೆ ನಾಹಿನ ಅಜುನ ತಯಾನಿ ಧೀರ ಕಾ ಶೌರ್ಯಾಚಾಹಿ ವಿಸರ ಪಡೇತ್ಯಾ ವೀರ ಸಾಯ್ಯಾರ್ಥ ಅಸತಿನ ಸೈನ್ಯ ಸನ್ಮಿತ್ರಾಂಚಿ ಮದ ಸಾಂಗ ಅವಸ್ಥಾ ದೂತ ರಘುನಾಥಾಂಚಿ. ಇಚ್ಛಿತಿ ವಿಜಯನ ತ್ಯಾಂಚ ಅವಘೇ ರಾಜೆ ಕಾ ಲೋಕಪ್ರೀತಿಲ ಮುಕುಲೆ ಪ್ರಿಯಕರ ಮಾಜೆ ವಿಸರಲೆ ಥೋರವಿ ಕಾಯ ಪ್ರಭು ಯತ್ನಾಂಚಿ ಮದ ಸಾಂಗ ಅವಸ್ಥಾ ದೂತ ರಘುನಾಥಾಂಚಿ. ಕಾ ಮಲಾಚ ವಿಸರುನ ಗೇಲೆ ಮಾಜೆ ಸ್ವಾಮಿ ಕಾ ಮಲಾಚ ವಿಸರುನ ಗೇಲೆ ಮಾಜೆ ಸ್ವಾಮಿ ಮೀ ದೈವ ಗತಿನೆ ಪಿಚತಾ ಪರಕ್ಯಾ ಧಾಮಿ ಕಾ ಸ್ಮೃತಿ ತಯಾನ ಛಳಿತೆ ಯಾ ಸೀತೇಜಿ ಮದ ಸಾಂಗ ಅವಸ್ಥಾ ದೂತ ರಘುನಾಥಾಂಚಿ. ಕರ್ತೀಲ ಸ್ವಯೇನ ನಾಥ ಮುಕ್ತತಾ ಮಾಜಿ ಕರ್ತೀಲ ಸ್ವಯೇನ ನಾಥ ಮುಕ್ತತಾ ಮಾಜಿ ಧಾಡೀಲ ಭರತನ ಸೈನ್ಯ ಪದಾತಿ ವಾಜಿ ಕಳತಸೆ ತ್ಯಾಸಕಾ ವಾರ್ತಾ ರಘುನಗರೀಚಿ ಮದ ಸಾಂಗ ಅವಸ್ಥಾ ದೂತ ರಘುನಾಥಾಂಚಿ. ಕಾ ದ್ವಿಪತ್ಕಾಲಿಯೇ ಮೋಹ ತಯಾಂಚ ಚಿತ್ತಿ ಕಾ ದ್ವಿಪತ್ಕಾಲಿಯೇ ಮೋಹ ತಯಾಂಚ ಚಿತ್ತಿ ಪುಸಟಲಿ ನಾಹಿನ ಸೀತೆ ವರಚಿ ಪ್ರೀತಿ ಕರಿತೀಲ ಮುಕ್ತತಾ ಕಧಿತೆ ವೈದೇಹೀಚಿ ಮದ ಸಾಂಗ ಅವಸ್ಥಾ ದೂತ ರಘುನಾಥಾಂಚಿ. ಯಾ ಸ್ವರ್ಣ ಘಡೀಚಿ ಹೋಯಿನ ಕಾಮಿ ಸಾಕ್ಷಿ ಕಧಿ ರಾಮ ಬಾಣಕಾ ಘುಸೇಲ ರಾವಣ ವಕ್ಷಿ ವಳತೀಲ ಪಾವುಲೆ ಕಧಿ ಇಥೆ ನಾಥಾಂಚಿ ಮದ ಸಾಂಗ ಅವಸ್ಥಾ ದೂತ ರಘುನಾಥಾಂಚಿ. ಜೋ ವರೀತಯಾಂಚೆ ಕುಶಲ ಐಕತೆ ಕಾನಿ ಜೋ ವರಿ ತಯಾಂಚೆ ಕುಶಲ ಐಕತೆ ಕಾನಿ ತೋ ವರಿ ಸಜೀವ ಮೀ ಅಸೇನ ತೈಷಾ ಸ್ಥಾನಿ ಜನ್ಮಾತ್ ಕಧೀ ಕಾ ಹೋಯಿಲ ಭೇಟ ತಯಾಂಚಿ ಮದ ಸಾಂಗ ಅವಸ್ಥಾ ದೂತ ರಘುನಾಥಾಂಚಿ.